ಬಸವಣ್ಣ ಅವರ ರಚನೆ ವೃಂದಗಾನದಲ್ಲಿ ಭವಕ್ಕೆ ಹುಟ್ಟುವನಲ್ಲ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಫಸ್ಟ್ ಸಾಂಗ್ ಈಸ್ ಎ ಕಾಂಪೋಸಿಷನ್ ಆಫ್ ಬಸವಣ್ಣ ಇನ್ ಕೋರಸ್, ಭವಕ್ಕೆ ಹುಟ್ಟುವನಲ್ಲ.

ವಾಣಿ ಪರಮಕಲ್ಯಾಣಿ ಎಂಎಸ್ ವಿದ್ಯಾ ಅವರು ಈ ಸಂಪ್ರದಾಯ ಗೀತೆಯನ್ನು ಹಾಡುತ್ತಿದ್ದಾರೆ. ಲಿಸನ್ ಟು ಎಂಎಸ್ ವಿದ್ಯಾ ಪ್ರೆಸೆಂಟಿಂಗ್ ಟ್ರೆಡಿಷನಲ್ ಸಾಂಗ್ ವಾಣಿ ಪರಮಕಲ್ಯಾಣಿ.

ಕೆರೆಯನು ದಾಟಲು ಅರಿಯದ ಜನಭವ. ಇದು ವಿದ್ಯಾಪ್ರಸನ್ನತೀರ್ಥರ ರಚನೆ, ಹಾಡಿದ್ದಾರೆ ರೇಣುಕಾ ನಾಕೋಡ್. ಕೆರೆಯನು ದಾಟಲು ಅರಿಯದ ಜನಭವ, ಎ ಕಾಂಪೋಸಿಷನ್ ಆಫ್ ವಿದ್ಯಾಪ್ರಸನ್ನತೀರ್ಥ, ಪ್ರೆಸೆಂಟೆಡ್ ಬೈ ರೇಣುಕಾ ನಾಕೋಡ್.

ಕೇಳಿ ಎಚ್ ಕೆ ನಾರಾಯಣ ಅವರ ಸ್ವರದಲ್ಲಿ ಕೈವಾರ ನಾರಾಯಣಪ್ಪ ಅವರ ರಚನೆ ಕಾಯಂಬು ಪೈ. ಲಿಸನ್ ಟು ಎಚ್ ಕೆ ನಾರಾಯಣ ಹೂ ಎಸ್ ಸಂಗ್ ಕೈವಾರ ನಾರಾಯಣಪ್ಪ ಕಾಂಪೋಸಿಷನ್ ಕಾಯಂಬು ಪೈ.

ಒಳ್ಳೆ ಮಾರ್ಗದಿ ಹೋಗಬೇಕು. ಕಡಕೋಳ ಮಡಿವಾಳೇಶ್ವರ ಅವರ ರಚನೆ, ವೃಂದಗಾನದಲ್ಲಿ ಕೇಳೋಣ. ಲೆಟ್ ಅಸ್ ಲಿಸನ್ ಟು ಕಡಕೋಳ ಮಡಿವಾಳೇಶ್ವರ ಸಾಂಗ್ ಇನ್ ಕೋರಸ್. ಒಳ್ಳೆ ಮಾರ್ಗದಿ ಹೋಗಬೇಕು.

ತನುವ ಬೇಡಿದ ಡೀವೆ. ಇದು ಬಸವೇಶ್ವರ ಅವರ ರಚನೆ. ಹಾಡಿದ್ದಾರೆ ಅಂಬಯ್ಯನುಲಿ ಮತ್ತು ಲಾವಣ್ಯ ದಿನೇಶ್. ಲೀಸನ್ ಟು ಬಸವೇಶ್ವರಾಸ್ ಕಾಂಪೋಸಿಷನ್, ತನುವ ಬೇಡಿದ ಡೀವೆ, ಪ್ರೆಸೆಂಟೆಡ್ ಬೈ ಅಂಬಯ್ಯನುಲಿ ಅಂಡ್ ಲಾವಣ್ಯ ದಿನೇಶ್. ದಿಸ್ ಈಸ್ ಬಸವೇಶ್ವರಾಸ್ ಕಾಂಪೋಸಿಷನ್.

ಕೂಡಲ ಚೆನ್ನಸಂಗಮ ಅವರ ರಚನೆ. ಗುಬ್ಬಿ ಹೆರವರ ಮನೆ ತನ್ನ ಮನೆಯೆಂಬಂತೆ ಬಿ ಆರ್ ಗೀತಾ ಹಾಡಿದ್ದಾರೆ. ಲಿಸನ್ ಟು ಕೂಡಲ ಚೆನ್ನಸಂಗಮಾಸ್ ಕಾಂಪೋಷನ್, ಗುಬ್ಬಿ ಹೆರವರ ಮನೆ ತನ್ನ ಮನೆಯೆಂಬಂತೆ, ಪ್ರೆಸೆಂಟೆಡ್ ಬೈ ಬಿ ಆರ್ ಗೀತಾ.

ಜಗನ್ನಾಥದಾಸರ ರಚನೆಯನ್ನು ವೃಂದಗಾನದಲ್ಲಿ ಕೇಳೋಣ. ಹರಿಕಥಾ ಶ್ರವಣ ಮಾಡೋ. ಲೆಟಸ್ ಲಿಸನ್ ಟು ಜಗನ್ನಾಥದಾಸಾಸ್ ಕಾಂಪೋಸಿಷನ್ ಇನ್ ಕೋರಸ್. ಹರಿಕಥಾ ಶ್ರವಣ ಮಾಡೋ.

ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಕೇಳೋಣ ಸಾಂಪ್ರದಾಯಿಕ ಗೀತೆ ಆರ್ ಕೆ ಶ್ರೀಕಂಠನ್ ಅವರ ಸ್ವರದಲ್ಲಿ ಕಾವುದೆಮ್ಮನು ಜಗವ ಕಾವ ಕರುಣಿಯೇ. ಲಿಸನ್ ಟು ಎ ಟ್ರೆಡಿಷನಲ್ ಸಾಂಗ್ ಪ್ರೆಸೆಂಟೆಡ್ ಬೈ ಆರ್ ಕೆ ಶ್ರೀಕಂಠನ್. ಕಾವುದೆಮ್ಮನು ಜಗವ ಕಾವ ಕರುಣಿಯೇ.

ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ನೀವು ಭಕ್ತಿ ಸಂಗೀತವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಸಾಂಗ್ಸ್ ಯು ಹರ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.
1: ನಮಸ್ತೆ ಮ್ಯಾಮ್.
2: ನಮಸ್ತೆ ಅಪೇಕ್ಷಾ. ಚರಣ ನೋಡೋಣ ಸಾವಿರಿದ್ದು.
1: ಆಯ್ತು ಮ್ಯಾಮ್.
2: ಸಾಹಿತ್ಯ ಬರ್ಕೊಂಡ್ಬಿಟ್ಟಿದ್ಯಾ? ದಿನಕರ ಭೀಕರ ಶೈಶವ ಲೀಲಾ ದೀಪ್ತಿ ವಿನಿರ್ಜಿತ ಕಾಂಚನ ಶೈಲ.

ಆಮೇಲೆ ಘನದಶ ಕಂಧರ ಸೋದರ ಶೂಲ ಖಂಡನ ಶುಭ ಲೀಲ. ಆಮೇಲೆ ಮಧ್ಯಮ ಕಾಲದಲ್ಲಿ ಜನಕ ಸುತಾಧಿ ವಿಮೋಚನ ಲೋಲ ಜಂಬುಮಾಲಿ ಕಲ ನಿಶಿಚರ ಕಾಲ ವನಧಿ ತರಣಚನ ನಿಜಲಾಂಕುಲ ವಹ್ನಿ ದಕ್ತ ಲಂಕಾ ನಗರ.

ಮೊದಲನೇ ಸಂಗತಿ ಎರಡನೇದಿಗೂ ಸ್ವಲ್ಪ ವ್ಯತ್ಯಾಸ. ಸಾ ರೇ ಸಾ ನೇ ದ ದ ಗ ರೇ ಸಾ ಲೀ ಲ, ಎರಡನೇದು ಸಾ ರೇ ಗ ರೇ ಸಾ ನೇ ದ ದ ಗ ರೇ.

0: ಇವತ್ತಿಗೆ ಇಲ್ಲಿ ಮುಗಿಸೋಣ. ಮತ್ತೆ ಇದು ಇವಾಗ ಪೂರ್ತಿ ಮಾಡಿದ್ದೀವಿ, ಇನ್ನೊಂದು ಸರಿ ರಿವೈಸ್ ಮಾಡಬೇಕು ನಾವು ಇದನ್ನ.
1: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ. ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ ವರ್ಷಿಣಿ ಸಂಗೀತ. ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶಿಷ್ ಸಾಹು ಅವರಿಂದ

0: ಗಿಟಾರ್ ವಾದನ ಕೇಳುವಿರಿ. ರಾಗ್ ಬಿಹಾಗ್, ಅಲಾಬ್ ಜೋಡ್ಜಾಲ, ವಿಲಂಬಿತ್ ಹಾಗೂ ಧೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಲಿಸನ್ ಟು ಹಿಂದೂಸ್ತಾನಿ ಗಿಟಾರ್ ರೆಸೈಟಲ್ ಬೈ ಶ್ರೀ ಆಶಿಷ್ ಸಾಹೋ. ರಾಗ್ ಬಿಹಾಗ್, ಅಲಾಪ್ ಜೋಡ್ ಜಾಲಾ, ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಆಶೀಶ್ ಸಾಹು ಅವರಿಂದ ಗಿಟಾರ್ ವಾದನ ಕೇಳಿದಿರಿ. ತಬಲಾ ಸಹಕಾರದಲ್ಲಿ ಸಂದೇಶ್ ಪೋಪಟ್ಕರ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಉಸ್ತಾದ್ ಮುಸ್ತಫಾ ಆಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳುವಿರಿ. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಹಾಗೂ ದೃತ್ಗತ್ ತೀನ್ ತಾಲ್ನಲ್ಲಿ ನಿಬದ್ಧವಾಗಿದೆ.
1: ಯು ಆರ್ ಲಿಸ್ನಿಂಗ್ ಟು ಗಿಟಾರ್ ರಿಸೈಟಲ್ ಬೈ ಶ್ರೀ ಆಶೀಶ್ ಸಾಹು. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಸಂದೇಶ್ ಪೋಪಟ್ಕರ್. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್. ರಾಗ್ ಗೌಡ್ ಸಾರಂಗ್, ಆಲಾಪ್ ಜೋಡ್ ಜಾಲ ವಿಲಂಬಿತ್ ಅಂಡ್ ಧೃತ್ಗತ್ ಇನ್ ತೀನ್ ತಾಲ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಉಸ್ತಾದ್ ಮುಸ್ತಫಾ ಅಲಿ ಖಾನ್ ಅವರಿಂದ ಸಿತಾರ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಸೂರಜ್ ಪುರಂದರೆ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸಿತಾರ್ ರಿಸೈಟಲ್ ಬೈ ಉಸ್ತಾದ್ ಮುಸ್ತಫಾ ಅಲಿ ಖಾನ್. ಹಿ ವಾಸ್ ಅಕಂಪನೀಡ್ ಆನ್ ತಬಲಾ ಬೈ ಶ್ರೀ ಸೂರಜ್ ಪುರಂದರೆ.
2: This program is the contribution of Akashvani Dharwad, Anytime Indian.
3: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಪ್ರೀತಿಯ ಕೇಳುಗರೆ, ಇವತ್ತಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಜನಾರ್ದನ್ ಎಸ್ ಅವರಿಂದ ವಯೋಲಿನ್ ವಾದನ, ಪಕ್ಕವಾದ್ಯದಲ್ಲಿ ಮೃದಂಗ ಸಚಿನ್ ಕೆಎನ್, ಮೋರ್ಚಿಂಗ್ ಲಕ್ಷ್ಮೀನಾರಾಯಣ ಜಿ. ಜನಾರ್ದನ್ ಎಸ್ ಅವರು ಮೊದಲು ಪ್ರಸ್ತುತಪಡಿಸುತ್ತಿದ್ದಾರೆ ಒಂದು ವರ್ಣವನ್ನ ಸರಸೂಡ, ಸಾವೇರಿ ರಾಗ ಆದಿತಾಳದಲ್ಲಿ ನಿಬದ್ಧವಾಗಿದೆ. ಡಿಯರ್ ಲಿಸ್ನರ್ಸ್, ವೆಲ್ಕಮ್ ಟು ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಇನ್ ದ ಪ್ರೋಗ್ರಾಂ ಆಫ್ ಇಂಡಿಯನ್ ಕ್ಲಾಸಿಕಲ್ ಮ್ಯೂಸಿಕ್, ವಿ ಬ್ರಿಂಗ್ ಯು ಅ ವಯೋಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ಇನ್ ದ ಬಿಗಿನಿಂಗ್, ಜನಾರ್ದನ್ ಎಸ್ ಪ್ರೆಸೆಂಟ್ಸ್ ಸರಸೂಡ, ವರ್ಣ ಸೆಟ್ ಟು.

ಜನಾರ್ದನ್ ಎಸ್ ಅವರ ಕಾರ್ಯಕ್ರಮವನ್ನು ಮುಂದುವರೆಸೋಣ. ಈಗ ಕೇಳಿ ಶ್ರೀ ಮಹಾಗಣಪತಿಂ ರವತು ಮಾಂ, ಗೌಡರಾಗ ಮಿಶ್ರ ಚಾಪುತಾಳದಲ್ಲಿ ಮುತ್ತುಸ್ವಾಮಿ ದೀಕ್ಷಿತರ ರಚನೆ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ನೌ ಲೆಟ್ ಅಸ್ ಲಿಸನ್ ಟು ಶ್ರೀ ಮಹಾಗಣಪತಿಂ ರವತು ಮಾಂ, ಅ ಕಾಂಪೊಸಿಷನ್ ಆಫ್ ಮುತ್ತುಸ್ವಾಮಿ ದೀಕ್ಷಿತರ್ ಇನ್ ಗೌಡರಾಗ ಸೆಟ್ ಟು ಮಿಶ್ರ ಚಾಪುತಾಳ.

ಜನಾರ್ದನ ಎಸ್ ಅವರಿಂದ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಹಿರಣ್ಮಯೀಂ ಲಕ್ಷ್ಮೀಂ ಲಲಿತರಾಗ ರೂಪಕತಾಳದಲ್ಲಿ ಈಗ ಮುತುಸ್ವಾಮಿ ದೀಕ್ಷಿತರ ಕೃತಿ. ಕಂಟಿನ್ಯೂಯಿಂಗ್ ದ ಕನ್ಸರ್ಟ್ ನೌ ಲೆಟ್ ಅಸ್ ಲಿಸನ್ ಟು ಹಿರಣ್ಮಯೀಂ ಲಕ್ಷ್ಮೀಂ ಇನ್ ಲಲಿತರಾಗ. ದಿಸ್ ಈಸ್ ಅ ಮುತುಸ್ವಾಮಿ ದೀಕ್ಷಿತರ್ ಕಂಪೋಸಿಷನ್ ಸೆಟ್ ಟು ರೂಪಕತಾಳ.

ಜನಾರ್ದನ ಎಸ್ ಅವರ ವಯಲಿನ್ ವಾದನ ಕೇಳುತ್ತಿದ್ದೀರಿ. ಮೃದಂಗ ಸಹಕಾರ ಸಚಿನ್ ಕೆಎನ್, ಮೋರ್ಚಿಂಗ್ ಸಹಕಾರ ಲಕ್ಷ್ಮೀ ನಾರಾಯಣ ಜಿ. ಈಗ ಕೇಳಿ ನನುಪ ಲಿಂಪ, ಮೋಹನರಾಗ ಆದಿತಾಳದಲ್ಲಿ ತ್ಯಾಗರಾಜರ ರಚನೆ. ಯು ಆರ್ ಲಿಸ್ನಿಂಗ್ ಟು ಅ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ಈಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀ ನಾರಾಯಣ ಜಿ. ಕನ್ಕ್ಲೂಡಿಂಗ್ ದ ಕಾನ್ಸರ್ಟ್ ಜನಾರ್ದನ್ ಎಸ್ ನೌ ಪ್ರೆಸೆಂಟ್ಸ್ ನನ್ನು ಪಾಲಿಂಪ. ದಿಸ್ ಇಸ್ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಸೆಟ್ ಟು ಮೋಹನರಾಗ ಅಂಡ್ ಆದಿತಾಳ.

ಇದುವರೆಗೆ ಜನಾರ್ದನ್ ಎಸ್ ಅವರಿಂದ ವಯಲಿನ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ಮೃದಂಗ ನುಡಿಸಿದವರು ಸಚಿನ್ ಕೆಎನ್. ಮೋರ್ಚಿಂಗ್ ಸಹಕಾರ ನೀಡಿದವರು ಲಕ್ಷ್ಮೀನಾರಾಯಣ ಜಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಡಿಯರ್ ಲಿಸ್ನರ್ಸ್, ಯು ಆರ್ ಲಿಸ್ನಿಂಗ್ ಟು ಎ ವಯಲಿನ್ ರಿಸೈಟಲ್ ಬೈ ಜನಾರ್ದನ್ ಎಸ್. ಹಿ ವಾಸ್ ಅಕಂಪನೀಡ್ ಆನ್ ದ ಮೃದಂಗಂ ಬೈ ಸಚಿನ್ ಕೆಎನ್ ಅಂಡ್ ಆನ್ ದ ಮೋರ್ಚಿಂಗ್ ಬೈ ಲಕ್ಷ್ಮೀನಾರಾಯಣ ಜಿ. ದಿಸ್ ಪ್ರೋಗ್ರಾಂ is a contribution of Akashavani Bengaluru.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುವಿರಿ. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕ್ತಾಲ್ ದಯಾ ಭಟ್ಟದುಬಾರ, ಧೃತ್ತೇನ್ ತಾಲ್ ಲಂಗರು ಕಾಕರಿಯೇ.
1: ಲಿಸನ್ ಟು ಹಿಂದೂಸ್ತಾನಿ ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ರಾಗ್ ತೋಡಿ, ಖಯಾಲ್ ವಿಲಂಬಿತ್ ಏಕತಾಲ್, ದಯ್ಯಾ ಭಟ್ ದುಬಾರಾ, ಧೃತ್ ತಿಂತಾಲ್ ಲಂಗರ್ ಕಾಕರಿಯೇ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರದಲ್ಲಿ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್, ಸಾರಂಗಿ ಅಬ್ದುಲ್ ಖಾದರ್. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ರಾಮ್ಕಲಿ, ಖಯಾಲ್ ವಿಲಂಬಿತ್ ಏಕ್ತಾಲ್, ಮಾಚರಿಯಾ, ಧೃತ್ತೇಂತಾಲ್, ಸಗರಿ ರೇನ್ ಕೆ ಜಾಗೆ.
1: You are listening to vocal recital by Dr. Gangubai Hangal. She is accompanied on the tabla by Shri Sheshgiri Hangal, harmonium Shri Vasant Kanakapur, sarangi Shri Abdul Khadar. Continuing the concert, now listen to rag Ramkali. Khyal Vilambit Ektal Machariya, Drit Tintal Sagari Rainike Jage.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಅವರ ಗಾಯನ ಕೇಳಿದಿರಿ. ಪಕ್ಕವಾದದಲ್ಲಿ ತಬಲಾ ಸಹಕಾರ ನೀಡಿದವರು ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ವಸಂತ ಕನಕಾಪುರ್ ಹಾಗೂ ವಯಲಿನ್ ಜಿಆರ್ ನಿಂಬರಗಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ವೋಕಲ್ ರಿಸೈಟಲ್ ಬೈ ಡಾಕ್ಟರ್ ಗಂಗೂಬಾಯಿ ಹಾನಗಲ್. ಶಿ ವಾಸ್ ಅಕಂಪನಿಡ್ ಆನ್ ದಿ ತಬಲಾ ಬೈ ಶ್ರೀ ಶೇಷಗಿರಿ ಹಾನಗಲ್, ಹಾರ್ಮೋನಿಯಂ ಶ್ರೀ ವಸಂತ್ ಕನಕಾಪುರ್, ವಯಲಿನ್ ಶ್ರೀ ಜಿಆರ್ ನಿಂಬರಗಿ.
2: This program is the contribution of Akashvani Dharwad, Anytime Indian Music.
0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ. ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ವಿದ್ವಾನ್ ಆರ್ಕೆ ಶ್ರೀನಿವಾಸ್ ಮೂರ್ತಿ ಅವರ ವೀಣಾವಾದನ. ಪಕ್ಕವಾದದಲ್ಲಿ ಮೃದಂಗ ಸಹಕಾರ ವಿದ್ವಾನ್ ವಿ ಪ್ರವೀಣ್, ಘಟ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಮೊದಲಿಗೆ ಮೈಸೂರು ವಾಸುದೇವಾಚಾರ್ಯ ವಿರಚಿತ ಬ್ರೋಚೇವರೆವರು ರಾ ಖಮಾಚ್ ರಾಗ ಆದಿತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೀಣಾ ರಿಸೈಟಲ್ ಬೈ ವಿದ್ವಾನ್ ಆರ್ ಕೆ ಶ್ರೀನಿವಾಸ್ ಮೂರ್ತಿ. ಅಕಂಪನೀಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ವಿ ಪ್ರವೀಣ್, ಆನ್ ದ ಘಟಂ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಟು ಬಿಗಿನ್ ವಿತ್ ಬ್ರೋಚೇವರೆವರು ರಾ, ಸೆಟ್ ಟು ಖಮಾಶ್ ರಾಗ ಆದಿತಾಳ, ರಿಟನ್ ಬೈ ಮೈಸೂರು ವಾಸುದೇವಾಚಾರ್.

ಇನ್ನೀಗ ಪುರಂದರದಾಸರ ದೇವರ್ನಾಮ ಹಿಂದೋಳರಾಗ ಆದಿತಾಳದಲ್ಲಿದೆ. ಯಾರೇ ರಂಗನ ನೌ ಅ ದೇವರ್ನಾಮ ರಿಟನ್ ಬೈ ಪುರಂದರದಾಸ ಸೆಟ್ಟು ಹಿಂದೋಳರಾಗ ಆದಿತಾಳ ಯಾರೇ ರಂಗನಾ.

ವಿದ್ವಾನ್ ಆರ್ ಕೆ ಶ್ರೀನಿವಾಸ್ ಮೂರ್ತಿ ಅವರ ವೀಣಾ ವಾದನ ಆಲಿಸುತ್ತಿದ್ದೀರಿ. ಮೃದಂಗ ಸಹಕಾರದಲ್ಲಿ ವಿದ್ವಾನ್ ವಿ ಪ್ರವೀಣ್ ಘಟ, ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಈಗ ತ್ಯಾಗರಾಜರ ರಚನೆ ನಿಧಿ ಚಾಲ ಸುಖಮ, ಕಲ್ಯಾಣಿ ರಾಗ ಮಿಶ್ರಛಾಪಿತಾಳ. ಇನ್ ಟುಡೇಸ್ ಪ್ರೋಗ್ರಾಮ್ ಯು ಆರ್ ಲಿಸ್ನಿಂಗ್ ಟು ವೀಣಾ ರಿಸೈಟಲ್ ಬೈ ವಿದ್ವಾನ್ ಆರ್ ಕೆ ಶ್ರೀನಿವಾಸ್ ಮೂರ್ತಿ. ಅಕಂಪನಿಸ್ ಆರ್ ಆನ್ ದ ಮೃದಂಗಂ ವಿದ್ವಾನ್ ವಿ ಪ್ರವೀಣ್, ಆನ್ ದ ಘಟಂ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. Continuing the program, now a composition of Tyagaraja, Nidhi Chala Sukhama, set to Kalyani Raga, Mishra Chaputala.

ವೀಣೆ ಶೇಷಣ್ಣ ಅವರು ಬರೆದಿರುವ ತಿಲ್ಲಾನ ಬೇಹಾಗ್ರಾಗ ಆದಿತಾಳದಲ್ಲಿದೆ. ವಿದ್ವಾನ್ ಆರ್ ಕೆ ಶ್ರೀನಿವಾಸ್ ಮೂರ್ತಿ ಕನ್ಕ್ಲೂಡ್ಸ್ ಇಸ್ ವೀಣಾ ರೆಸೈಟಲ್ ವಿತ್ ತಿಲ್ಲಾನ ರಿಟನ್ ಬೈ ವೀಣೆ ಶೇಷಣ್ಣ ಸೆಟ್ ಟು ಬೇಹಾಗ್ರಾಗ ಆದಿತಾಳ.

ಇದುವರೆಗೂ ವಿದ್ವಾನ್ ಆರ್ಕೆ ಶ್ರೀನಿವಾಸ್ ಮೂರ್ತಿಯವರ ವೀಣಾ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ವಿದ್ವಾನ್ ವಿ ಪ್ರವೀಣ್, ಘಟ ಸಹಕಾರ ನೀಡಿದವರು ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಜೆಲಿಸ್ ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೀಣಾ ರಿಸೈಟಲ್ ಬೈ ವಿದ್ವಾನ್ ಆರ್ಕೆ ಶ್ರೀನಿವಾಸ ಮೂರ್ತಿ. ಅಕ್ಕಂಪನೀಸ್ ವ ಒಂದ ಮೃದಂಗಂ ವಿದ್ವಾನ್ ವಿ ಪ್ರವೀಣ್, ಒಂದ ಘಟಂ ವಿದ್ವಾನ್ ಎಚ್ ಶಿವರಾಮಕೃಷ್ಣನ್. This program is a contribution of Akashvani Bengaluru, anytime, Indian music.